ಸಿದ್ಧಿದಂ ಸರ್ವರೋಗಹರಂ ಚೈವ ಸರ್ವಸಂಪತ್ಪ್ರದಂ ಶುಭಂ ಭುಕ್ತಿ ಮುಕ್ತಿಪ್ರದಂ ಋಣಾಂ ಸರ್ವಸೌಭಾಗ್ಯವರ್ಧನಂ ಋಣಬಂಧ ವಿಮೋಚಂ ಚ ಸತ್ಯಮೇವ ನ ಸಂಶಯಃ.

ಸ್ತೋತ್ರ ಮಹಾಮಂತ್ರಸ್ಯ ಅಗಸ್ತ್ಯೋ ಭಗವಾನ್ ಋಷಿಃ ಅನುಷ್ಟುಪ್ ಛಂದಃ ಆದಿತ್ಯೋ ದೇವತಾ ಗೃಣಿಯೇ ಬೀಜಂ ಸೂರ್ಯಗುಂ ಶಕ್ತಿಃ.

skandalopatu sa nieścieimo na romatu szuba brada łaksia patu ja mam brada kuk się padła się na stada na indra pade padu manda padu kakintana uru mamantaka padu ja mojadu jadantata padu manda kate padu sarvangam padu vipada ಭಾಗಾನಿ ಸರ್ವಾಣಿ ರಕ್ಷೇನ್ ಮೇ ಸೂರ್ಯನಂದನ ಇತ್ಯೇತವಚಂ ದಿವ್ಯಂ ಮಹೇ ಸೂರ್ಯ ಸುರಸ್ಯ ಯಃ ತದಸ್ಯ

ರೂಪಾಕ್ಷಿ ಗಾಯತ್ರಿ ಛಂದ ಅಂಗಾರಕೋ ದೇವತಾ ಅಂ ಬೀಜಂ ಕಂ ಶಕ್ತಿ ರಂ ಕೀಲಕಂ.

ವಿಚಾರೋ ನಾಸ್ತಿ ವೇದೇಶ ಗಹನೇಸಿ ಮನೋರ್ಮಣೆ ಮಂತ್ರ ಗ್ರಹಣ ಮಾತ್ರೇಣ ವಿಷ್ಣು ತುಲ್ಯೋ ಭವೀನಃ ಮಲ್ಲತ್ರಂ ಸದಾ ಪಾತು ಓಂ ದುರ್ಗಾಯೈ ನಮೋಸ್ತುತಃ.